0: ಥ್ಯಾಂಕ್ಸ್ ಫಾರ್ ಡೆಡಿಕೇಟಿಂಗ್
1: ಮಾರ್ನಿಂಗ್. ಅಭಿಯಾಚನಾಧಿಕರಣೆಯ ತುಳುಸಿಯಲು ವಿನಸುರುವರುಣ್ಗೆ ವಿಶ್ರಾಮಿಯಾದ ಕಾಲೆಯ ವಸರ ದಿಗಕಿನ್ ದೀರ್ಘ ಕಿರಿಮಿಟ ಅದಾಲ ಕ್ಯಾಬಿನೆಟ್ ಪತ್ರಿಕಾವಟ ಕ್ಯಾಬಿನೆಟ್ ಅನುಮತಿಯ ಹಿಂಬಿವ ತಿಮೆನವಾ. ಏ ಪಾಸುಗೆ ವಿಸಿಹತ್ವನಿದ ಏ ಕ್ಯಾಬಿನೆಟ್ ಮಂಡಳಿಯ ವಿತ ಇದ್ರಿಪತ್ ಕಿರುಣು ಅವಸ್ಥಾವೇದಿ ಮೇ ಸಂಬಂಧಿನ್ ಅಧಿಕರಣ ಜಾತಿಕ ಏಕಾಬದ್ಧತಾ ಅಮಾತ್ಯ ಹರ್ಷನ ನಾನಾಕಾರ ಮಹತಾ ಕ್ಯಾಸಿಟಿಯೇ ಶ್ರೇಷ್ಠಾಧಿಕರಣೆ ಸಹ ಅಭಿಯಾಚನಾಧಿಕರಣೆಯ ವಿನಸುರುವರುಣ್ಗೆ ಪಮನಾಕ್ ನೋವ ಸೀಲು ವಿನಸುರುವರುಣ್ಗೆ ವಿಶ್ರಾಮಿಯಾದ ವಯಸ್ಸು ವಸರ ದಿಗಕಿನ್ ಬೆಡಕಿರಿಮಿಟ ರಾಜ್ಯ ಪ್ರತಿಪತ್ತಿ ಮೇ ತೀರ್ಣ ಅಕ್ಕಿನ ಬಾಬಾಯಿ ಏ ಅನ್ವ ಇಟಾದಾಲ ಪಿಯವರ ಗಣಿವಿನ ಸಿಗ್ನ ಬಬದಹು ಸದಹನ್ ಕಲ ಮಿಮೆ ಯೋಜನಾ ವಟಾದಾಲ ಕ್ಯಾಬಿನೆಟ್ ಪತ್ರಿಕಾವ ಕ್ಯಾಬಿನೆಟ್ ಮಂಡಳಿ ಇದ್ರಿ ಪತ್ರ ಸಮ್ಮತವು ಪಸು ಇದ್ರಿ ಕ್ರಿಯಾಮಾರ್ಗ ಗಣಿಮ ರಾಜ್ಯ ಸ್ಥಾವರೇ ಭೀತಿ ಮಿನವ ವಿನಸರು ವರುಣ್ ವಿಶ್ರಾಮ ಗಣಮನ ವಯಸ್ ವಸರ ದಿಗಕಿನ್ ದೀರ್ಘ ಕಿರಿಮಿಟ ರಾಜ್ಯ ಗಣತಿಮಿನ ತೀರ್ಣ ತೆರೆಯುವ ವಿಪಕ್ಷೇ ದೇಶಪಾಲ ಪಕ್ಷ ನಾಯಕ ರಸಕ್ ಪಸುಗಿಯದ ವಿಪಕ್ಷ ನಾಯಕ ಕಾರ್ಯಾಲಯ ಟ್ರಸ್ವಿ ಮೇ ಪಿಲಿಬಾದ ದೀರ್ಘ ವಶೇನ್ ಸಾಕಚಾವಕ ನಿರತಮುನ ರಾಜ್ಯ ಮಿಮ ತೀರ್ಣ ತೆರೆಯುವ ಮಹಾಸಂಗರಾತ್ನೆಯ ಪಸುಗೆ ವಿಸಿಹತ್ವಿನಿಂದ ಕುಲಪತಿ ಸಂಘ ಸಮೂಲವಾದ ಪ್ರವತ್ತಿಮಿಟ ಕಾಡಿತು ಕಲ ಮೀಟಾಮಂದಿರುವ ಶುಲಕ ನೀತಿಜ್ಞ ಸಂಘ ಮೇದ ಮೇ ಸಂಬಂಧಿನ್ ಸ್ಥಾವರೇ ಪ್ರಕಾಶ ಕ್ರಮಿನ್ ಜನಾಧಿಪತಿವರೇ ಅವ್ವಿತ್ ಲಿಪಿ ಯೋಮುಖರ ತಿಬುನಾ ಮೇ ಆತರ ಅಧಿಕರಣ ಸಹ ಜಾತಿಕ ಏಕಾಬದ್ಧತಾ ಅಮಾತ್ಯ ನೀತಿಜ್ಞ ಹರ್ಷನ ನಾನಾಕಾರ ಮಹತಾಟೆ ರೀವ ವಿಪಕ್ಷ ಮಂತ್ರಿ ವರುಣ್ ಬಿಸಿನ್ ಗಿನೇನಲಾದ ವಿಶ್ವಾಸಭಂಗ ಯೋಜನಾವ ಪಸುಗಿದ ಪಾರ್ದಿಮೇಂತ್ವೇದಿ ವೆಡಿಚಾಂದೇನ್ ಪರಾಜಿತ ಪತ್ತುನ ಪಸುಗಿದ ಮೀಗಮು ಬಂಧನಾಗಾರಿ ಸಿದು ಸಿದ್ದಿಡ ಅದಾಲವ ಅಧಿಕರಣ ಸಹ ಜಾತಿಕ ಏಕಾಬದ್ಧತಾ ಅಮಾತ್ಯವರಾಟೆ ರೀವ ವಿಪಕ್ಷ ಬಿಸಿನ್ ಗಿನೇನಲಾದ ವಿಶ್ವಾಸಭಂಗ ಯೋಜನಾವ ಪಾರ್ದಿಮೇಂತ್ವೇದಿ ವಿವಾದಿಟ ಗೆನುನ ಅನಂತರ ಪ್ರವತಿ ಚಾಂದ ವಿಮಸೀಮೇದಿ ಯೋಜನಾವಟ ಪಕ್ಷವ ಚಾಂದ ತಿಸ್ಸಾಯಾಗ್ದ ವಿಪಕ್ಷವ ಚಾಂದ ಏಕಸಿಯ ಪನಸ್ನೇಕ ದಹಿಮು ಅತರ ಮೇ ಅನ್ನುವ ವಿಶ್ವಾಸಭಂಗ ಯೋಜನಾವ ವೆಡಿಚಾಂದ ಏಕಸಿಯ ದಹಸೇಕಿನ್ ಪರಾಜಿತ ಪತ್ತುನ ಎಹಿದಿ ಪ್ರವತಿ ವಿವಾದ ಉನಸು ಮೂಳುವರಗ್ಗಾತ್ ಅತರ ಪಕ್ಷ ವಿಪಕ್ಷವ ಮೆಲಿಸ ಅದಹಸ್ ಪಲವುನ
2: ಮೇ ಅಮತಿವರೆಯ ಪಾಶ್ಚಂದ್ರ ಸಿಧು ಇವತ್ತಿಂದಲ ಬಹುದಾ ಉದಯ ವೆಳಕಂ ಶಾರೀರಿಕವ ಸಹ ಮಾನಸಿಕವ ನಿದ್ರಾಶೀಲಿಯು ಹಿಡವು ಗೆಣೆ ನಿದಾಗನ ಹಿಡವು ಗೆಣೆ ಮಿನಿಸು ಮೆರಣಕಂ ಸಿಯಗರನ ತುವಾರ ವೆಣಕಂ ತಮಂಗ್ ಅಮತಿ ಕೇಳ ಹಿತ ನೆತಿ ವೆಡಗರಬು ಕೆಣೆ ಎಣಿಸ ಅಬತುಮ ವಗಕಿಂ ಪೆಹರಲ್ಲ ತೀರ್ವ ಇಲ್ಲ ಅಶ್ವನಿಕ ಅಬತುಮಾಗಿ ವೆಡಕ್ ಅಸ್ಕರ್ನಿಕ ಜನಾಧಿಪತ್ಯವಾಗಿ ವೆಡಕ್ ಅಸ್ನೋಯನೇಕ ಲಜ್ಜೆ ನೆತಿ ವೆಡ
3: ದುಮ ಬಂಧನಾಗಾರ ಅಮತಿ ಕಮ ಬಾರಗೆ ಅವ್ರದೇ ಕಾಮಾರಗಡ ವೆರಿ ಪುರಪಾಡು ತೀನೋ ದಂಗ್ ಅವ್ರದ್ದಾಗ್ತೀಸೆ ಏ ಪುರಪಾಡು ಪುರೋಳನೆ ಬಂಧನಾಗಾರ ಕೊಮಸಾರಿ ಜನರಲ್ ವರೆ ಅವ ಅಯ್ಯಂಗರಲ ಮೇವಿನ ಕೊಟ್ಟ ಅವ್ರದ್ದಾಕ್ಪಿನ ಏ ಪುರಪಾಡು ಪುರೋಳನೆ ಮೇ ಅಮತಿ ತುಮಾಗೆ ವಗಕೀಮ ತಮಾಯಿ ಏ ಪುರಪಾಡು ಪಿರವೀಮ ಅಮತಿ ತುಮಾಯಿ ಕಾರ್ಯಕರ್ಲನೆ ಕುಕುಲ್ ಕೊಟ್ಟು ಪಾಲನೆ ಕರನ್ನದ ಮೇಮ ಪುರಪಾಡು ತಿಬ್ರು ಬಂಧನಾಗಾರ ಕೋಮದ ಪಾಲನೆ ಕರನ್
4: ದಾಪೆ ಅಧಿಕರಣ ಅಮತಿ ಮಹಿಳೆ ಕಲಾಕಾರರು ಎಕ್ನೇದ ಒಬ್ಬ ಫಿಲ್ಮ್ ಸಾಧನವನೇ ವಿನಿಸುರು ದಡೆಯಮ ಕೀಲ ಫಿಲ್ಮ್ ಕಂಡು ಬಿಡುವ ಅಮತಿ ಮಾಡ ವಿನಿಸುರು ದಡೆಯಮ ಒಂದು ಲಕ್ಷಣ ಚಿತ್ರಪಟ ಕಂಡು ಬಿಡುವ ಮಮ್ ಮೇ ಅವಸ್ಥಾ ವೇಕಿಯಾಣ ಕಮತಿ ಮೇ ಅಧಿಕರಣ ಅಮತಿ ತುಮ ಬಂಧನಾಗಾರ ಪತ್ತೆತ್ ಫೇಲ್ ಅಧಿಕರಣ ಪತ್ತೆತ್ ಫೇಲ್
5: ಅರ ವಿನಿಸುರು ದಡೆಯಮ ಕೀಲ ಫಿಲ್ಮ್ ಅಕ್ಕರಣ ಯೋಜನಾ ಕರಾಣಿ ಮಹರ್ಷನ ಅಮತಿ ಮಾಡ ಯೋಜನಾ ಕರಣ ಕಮತಿ ಈಟ ಕಲಿ ಅರ ನಿಧಮ್ಮಂ ಕೊಲ್ಲೇಗನ ಫಿಲ್ಮ್ ಅಕ್ಕರೋ ತೀಟ ವಡಾ ಹೊಂದ ಹಿಟ್ಟೆ ಕತ್ತಿ ಮೇ ವಿಶ್ವಾಸ ಭಂಗೇ ಏಕತನಕ ಸಂಧಾನ ವೇನವಾ ಅಸಮತ್ವಿ ಅತಿ ಬವಟ ಗರು ಸಭಾ ವಿಶ್ವಾಸ ಕರಣ ಹೇಯಿಂದ ಕರುಣ ಪೆಲಗಸ್ತಲ ಎನಕೊಟ ದಾದ ಹವಸ್ತರ ಕೊಟ್ಟ ದನಗಣ್ಣ ಪುಳುವಂ ಮೇ ಸಭಾವೆ ವಿಶ್ವಾಸೇ ತಿಯನ್ನೆ ಕೊತನದ ಕಿಯಲ
6: ಈ ಅದ್ದಕೀಂ ಸಹಿತ ವಿನಿಸುರುವನ್ನ ಅಪಟ ಅವಶ್ಯಾಯಿ ಓನ್ಗೇ ಖಾಲಿ ದಿಕ್ಕಿರಿಂ ಪಿಲಿಮದು ಬಿಯಪತ್ತಿಲ ತಿಯನ್ನೆ ವಿಲ ಮುಕುದ್ ನೆಮೇ ಈ ಅಧಿಕರಣ ಕ್ರಿಯಾವಳಿ ಅತುಲೆ ಯಂ ಸಾಧಾರಣ ರಟೇ ಜನತಾವಡು ವೇಕಿಲ ತಿನ ಪ್ರಶ್ನೆ ಸಾ
5: ಒಬತುಮ ಅಧಿಕರಣ ಅಮತಿವರೆ ವಿಟಿಯದ ಮೇರಟೇ ನೀತಿಜ್ಞ ಸಂಘಮೇ ಸಾಮಾಜಿಕ ವಿಧಿಯಟ ನೀತಿಜ್ಞವರೆಕ್ ವಿಧಿಯಟ ಅದ ರಟೇ ನೀತಿಜ್ಞ ಸಂಘಮೇ ಸಭಾಪತಿವರೆಯ ವಿಪಕ್ಷೇ ನಾಯಕವರೆಯ ಹಂಬುನಾಮ ಏಕ ದೇಶಪಾಲನ ಡೀಲ್ ಎಕ ಕೇಳ ಒಬ್ಬತುಮಾರ ಅನುಮತ ಕನ್ನುವಾದ ಮೇ ಅತ್ತನ ಊಟ ಗಣಿಮ್ ವೆಡಿವಿ ಮತ್ ಏಕ ಪೆತ್ತಕಿಂ ಬಂಧನಾಗಾರ ತದಬದಿಟ ಹೇತು ಅಕ್ಕಲ ತಿನ ಇಂದ ಅಪಿ ರಜಾ ಕಟ್ಟಿಟ ತೀಂದು ಕರಲ ತಿನ ಮೇ ಮತ್ತಟ ಎಬ್ಬೆಹಿವನ್ ಮೆತ್ತ ಮದ್ರವ್ಯ ಭಾವಿತ ಕರನ ರೋಗಿ ನೆಟ್ ಸಲಕಮಿನ್ ಮದ್ರವ್ಯ ನಿವಾರಣ ವೆಡಪಿಲ ಕೆರೆ ಪ್ರಮುಖತ್ವ ದಿಂದ
4: ಮಂಗ ಅಪಿ ಹರ್ಷನ ನಾನಕ್ಕಾರ ಗರು ಅಮಾತ್ಯತುಮಾ ಕೆ ತತ್ತೆ ಗನ ಕಿಯನ್ ದಂಗ ಎತ್ತುಮಗೆ ಪೆತ್ತ ಗತ್ತಹಮ ಎತ್ತುಮಾ ವೆನ ದಟ ವಡಾ ರಿಲ್ಯಾಕ್ಸ್ ವೆನ ದಟ ವಡಾ ಹೀನಾ ವೆನೋ ಬಹುಮ ಸಂತೋಷಂ ಎಹೆಮೇ ಯನವಾ ಎತ್ತಕೊಟ ಎತ್ತುಮಗೆ ಕ್ರಿಯಾಕಲಾಪೇ ಎಹೆಮ ಸ್ವಭಾವಯಕ್ ನೇ
7: ಎಮತುಮಾ ಕೀಪ ಗತ ಕೀಪ ಪಟಂ ಗತ್ತುತ್ ಎಮತುಮಾ ಕಿಯನಾ ಮೇ ಬಂಧನಾಗಾರ ಎಮತುಮಾ ವೆನ ದಟ ವಡಾ ರಿಲ್ಯಾಕ್ಸ್ ಇನ್ನೋ ಕಿಯಲಾ ಸ್ಯಾಲ್ಯುವಿಂಗ್ ಇನ್ನೋ ಸತುಟಿಂಗ್ ಇನ್ನೋ ಮೇ ವಗೆ ವಿಶಾಲ ಪ್ರಶ್ನೆಯಕ್ಕೆ ಕೆಲ ಮಿನಿಸ್ಸು ಮೆರಲ ನಿಲದಾರಿ ಮೆರಿಲ ಏ ವಗೆ ಅವಸ್ಥಾವಕ ಸತುಟಿಂಗ್ ಇನ್ನೋ ಕಿಯನೇಕ ತಮೈ ಎಮತುಮಾ ವಗ ಕೀಮ ಹರಿ ಇಷ್ಟಕರಲ ನೇ ಕಿನಿಗೆ ತೀರು
8: ದಿನ ವಿಪಕ್ಷೆ ಕಥಾ ಕರೆ ವಚ್ರ ನಿಮೇ ಹಲಾಹಲ ವಿಸ ವೈರ್ಯ ಅಪೇಕ್ಷಾ ಭಂಗತ್ವ ಸಹ ಸಮಾರ ಮಂತ್ರಿಯವರು ಕಥಾ ಕರ ನಿಮೇ ಮೆತನ ವಮನೇ ಕರ ಕೀಲ ಕಿವತ್ ವಡಾ ನಿವೆರದಿ ಮಂಗೆ ಕಕ್ಕಿ ಅನಟ ಓನ ಅದ ಜನತಾವ ಮಟ ಇವತ್ ವೆನ್ನ ಕಿಯನ್ನೇ ನೇ ಏ ವಗೇಮ ಮಗೇ ಸಹೋದರ ಮಂತ್ರಿಯವರು ನೆಮತಿರು ಮಟ ಇವತ್ ವೆನ್ನ ಕಿಯನ್ನೇ ಮಟ ಇವತ್ ವೆನ್ನ ಕಿಯನ್ನೇ ಅಪಪೇಟ ಇನ್ನ ಸೆಟ್ಟೆ ಕುಯಿ ಹಿರಿಯನ್ನ ಬಯ ಸೆಟ್ಟೆ ಇತಿಂಗ್ ಮಂಗ್ ಇವತ್ ವೆನ್ನೇ.